ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ ಚ

0: ಕುಲುಬೆಟ್ಟಿ ಮೊಗಿಲಿದೆ ಕುಲು ಜಡನು ಜುಟ್ಟಿ
1: ಜಡನು ಜುಟ್ಟಿ
0: ಅಂತಲ ನಡಿಟಿವ ಚೇತಿತಮ್ಮ